0: will ever, this education which helps you to win your daily bread, grant you the righteous vision and teach you the morality? No, definitely not. On the other hand, the innate divine virtues are totally killed. Do not forget this good word, students.
1: ನೈತಿಕ ಧಾರ್ಮಿಕ ಆಧ್ಯಾತ್ಮಿಕ ಶೀಲ ಸಂಪದನ್ನು ಇನುಮಡಿಂಪಜೆಯುವುದೇ ವಿದ್ಯೆ.
0: ಇಟ್ಸ್ ಎಜುಕೇಷನ್ ವಿಚ್ ಡಿವೆಲಪ್ಸ್ ದ ಮಾರಲ್ ರೈಚುವಸ್ ಸ್ಪಿರಿಚುವಲ್ ಕ್ಯಾರೆಕ್ಟರ್.
1: ಇಟ್ಟಿ ನೈತಿಕ ಧಾರ್ಮಿಕತೋ ಕೂಡಿನಟುವಂತಿ ಪವಿತ್ರಮೇನ ವಿದ್ಯನು ಈನಾಡು ವಿಸ್ಮರಿಸಿ ಪೊಟ್ಟಪೂಟಿಕೆ ನಿಮಿತ್ತಮೈ ಪ್ರಾಕುಲಾಡೇಟ ವಿದ್ಯರನ್ನು ನೆಚ್ಚಿಕೊಳ್ಳಾನಿಕ್ಕೆ ಪ್ರಯತ್ನಿಸುತ್ತಾ.
0: ಟುಡೇ ವಿ ಆರ್ ಲರ್ನಿಂಗ್ ಓನ್ಲಿ ಟು ಕ್ಯಾರಿ ಔಟ್ ಅವರ್ ಡೈಲಿ ಲಿವಿಂಗ್, ಫರ್ಗೆಟಿಂಗ್ ಆಲ್ ದಟ್ ಈಸ್ ಇಂಪಾರ್ಟೆಂಟ್ ಲೇಟೆಂಟ್ ಇನ್ ಎಜುಕೇಶನ್, ದ ಮೊರಾಲಿಟಿ ಅಂಡ್ ರೈಚಸ್ನೆಸ್.
1: ಈ ಸುಂದರಮೈನ ಈ ಅಂದಮೈನ ಈ ಆಧುನಿಕಮೈನ ಈ ಅಮೂಲ್ಯಮೈನ ಈ ಅಪರೂಪಮೈನ ಈ ಪ್ರಪಂಚಮು ಚುಚ್ಚುಟಕು ಎಂತೆಯೋ ಆನಂದಂಗಾ ಉಂಟುನ್ನದಿ, ಅಂದಂಗಾ ಉಂಟುನ್ನದಿ.
0: ದಿಸ್ ಬ್ಯೂಟಿಫುಲ್ ಹೈಲಿ ವ್ಯಾಲ್ಯೂಬಲ್ ವರ್ಲ್ಡ್ ವಿಲ್ ಮೇಕ್ ಅಸ್ ವಿಲ್ ಟೇಕ್ ಅಸ್ ಟು ಎ ಬ್ಲಿಸ್ಫುಲ್ ಸ್ಟೇಟ್.
1: ನೇಚರ್ ಈಸ್ ಬ್ಯೂಟಿ,
0: ನೇಚರ್ ಈಸ್ ಬ್ಯೂಟಿ.
1: ಈ ಪ್ರಪಂಚಮನಂದು ಪಂಚಭೂತಮನ ಮೊದಲುಕೊನಿ